0: ಭಾಗಂಚಿಕೀರ್ಷತಿ ಅಭಾಗಮಸ್ತೆ ಕುರು ಮಾಮಬ್ಧೆ ಭಾಗಿನಂ ಕುರು.
1: ಮಂಗಲ ಪ್ರಭಾತ್ ಮಧ್ಯೆ ಯಾನಂತರ ಐಕೂಯಾ ಸಂತ ನಾಮದೇವ್ ಮಹಾರಾಜಾಂಚಾ ಅಭಂಗ ಅಶ್ವಿನಿ ಭಿಡೆ ದೇಶಪಾಂಡೆ ಯಂಚಾ ಸ್ವರಾತ್.

ಪಕ್ಕಲ್ಲ ಧರ ಪಕ್ಕಲ್ಲವ ದೂರ ಸೋಡು ನಕ್ಕ ಘಾಮ ತತ್ತ ಮೀಳ ಪೈಕ ಬೋಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸರ ವಾಟಕರ ಸಮ.

0: ನವನಿ ಕಶಿಗ ದವನಿ ರಜ ಖುಷಿನ ಗೋಲ್ಡಿನ ಮಧು ಸರ ಮನ
1: ನೀ ನವರಾ ದಿಸತೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್
0: ತು ನವನಿ ಕಶಿಗ ದವನಿ ರಜ ಖುಷಿನ ಗೋಲ್ಡಿನ ಮಧು ಸರ ಮನ
1: ನೀ ನವರಾ ದಿಸತೋ ಭವರಾ ತುಜ ಕುಂಕುಮತ ದೇವ ಬಾಯಿ ಥೋಳ ಕರಿ ಭಾನ್ ಭಾನ್